ಇದುನಿಲೆ ರಸಂಖಧುನಿಲೆ ಚಾರ್ಕು ಸದ ಗುರುದಾಣಿ ಗುರುವೈದಣಿ ಹುಣ ದಂಶ ಬಹತಮ ಪಾಪಿ ತೆ ಸಯಾನಿನೇ ನಾನಾ.

ಇಚ್ಛೆ ಗರಿಕನ ಹೇ ರಾಮ ಹೇ ರಾಮ ಹೇ ರಾಮ ಈ ಪಾಂಚ ಪಾಂಡವ ಭಾಯರು ಕೆ ಭಯ ಭನೆ ದೇಖಿ ಉತಾಪಟಿ ಪರಮಾತ್ಮ ಛತ್ತೀಸ ವರ್ಷ ಪಛಾಡಿ ರಾಜ್ಯ ಉನಿಲೆ ಛತ್ತೀಸ ವರ್ಷ ಪಛಾಡಿ ಯಾದವರು ಜೋ ದೀಪರಾಕಾಶರ ಪಾಲೆ ಸಾರಾ ಛಿ ಭಯ ಪ್ರಭಾಸ ತೀರಾಮ ದೇಖೆ ಜಸೈ ಕೃಷ್ಣಾಲೆ ದೇಖ್ಬಾನೆ ಮನಮಾ ಕುಲ ಛಿಯೆ ಭಯೋ ಜಾನು ಪರ್ಯೋ ಲೌ ಭನೀ ಸ್ವರ್ಗಾರಣ ಹೋಯ್ ಭವಿಷ್ಯನು ಪರಿ ಭಯೋ ದಾಜೈ ಬಲರಾಮ ಪನಿ ನಾರಾಯಣ।